kɔm na pokue mekɔwerɛ no mu a sɛ meyawaneɛ mekɔkɔwɛ me ntaade dadaa no